ಕೊಟ್ಟಾಶು ಚಿತ್ತ ವಿಶುದ್ಧಿ ಭವಿಚ್ಚು ಕಪೀಂದ್ರನು ರಾಮನೆ ನಾರಾಯಣನೆನ್ನರಿಞ್ಞುಡನ್ ತಾಮಸಭಾವ ಮಗನ್ನು ಸಸಂಭ್ರಮಂ.